ಸಾಗ ಪದ ನಿ ಸಾಗ ಪದ ನಿ ಅಗ ಸ ನಿ ರಗ ಸ ನಿ ನ ಪ ಸ ನಿ ನ ಪದ ಅಗ ಸ ನಿ ರಗ ಸ ನಿ ನ ಪ ಸ ನಿ ನ ಪದ ಅಗ ಸ ನಿ ರಗ ಸ ನಿ ನ ಪ ಸ ಪದ.

ಥಕಿ ಥಕಿ ಧಿಮಿ ನಾಟ್ಯಂ ಥಕಿ ಥಕಿ ಧಿಮಿ ಲಾಸ್ಯಂ ನಮಕ ಶಮಯ ಸಹಜಂ ನಟ ಪ್ರಕೃತಿ ಪಾದಜಂ ನರ್ತನಮೇ ಶಿವ ಕವಚಂ ನಟ ರಾಜ ಪಾದ ಸುಮರಜಂ ಹಿರಣನ ಹಿರಣನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾಟ ವಿನೋದಂ ನಾಟ್ಯ ವಿಲಾಸಂ ಪರಮ ಸುಖಂ ಮಹಿತಂ.

ಮಮದ ಮಮದನಿಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ಧನಿ ದಬ ಸರಿ ಗಮ ಪದೇ ಗಮ ಪದ ಗಮ ಪದನಿ ಧನಿ ಧರಿ ತನ್ನಿ ದಬ